ಸತ್ಯಾದಿ ಪಾಪ ಶಮನಿ ಹರಿದಶ್ವಾದಿ ದೇವಿತ ಹಸ್ತಿ ಕುಂಭೋ ತುಂಗ ಕುಜ ಹಸ್ತಿ ಕೃತ್ಯ ಪ್ರಿಯ.

ಹರಹರಿ ಕುತಾ ಭೋಗ ಹಾಕಿರಿ ಕಲ್ಯವರ್ಜಿತ ಹರಿತ್ಪತಿ ಸಮಾರಾಧ್ಯ ಹಠಾತ್ಕಾರ ಹತಾಸುರ ಹರ್ಷಪ್ರದ ಹವಿರ್ಭೋಕ್ತೃ.

ಲಕ್ಷ್ಮಣಾಗ್ರಜ ಪೂಜಿತ ಲಭ್ಯೇತರ ಲಬ್ಧ ಭಕ್ತಿ ಸುಲಭ ಲಾಂಗಲಾಯುಧ ಲಗ್ನ ಚಾಮರ ಹಸ್ತಶ್ರೀ ಚರಣ ಪರಿವೀಜಿತ ಲಜ್ಜಾಪದ ಸಮಾರಾಧ್ಯ ಲಂಪಟ ಲಕುಲೇಶ್ವರಿ ಲಬ್ಧಮಾನ ಲಬ್ಧರಸ ಲಬ್ಧ ಸಂಪ